ನನರಾಕ ತಾಯೇನ ಅನುಕಮ್ಮ ಕೊರೀನ ತಾಯೇನ ಅನುಕಮ್ಮ ಕೊರೀನ ಅಂತೆ ಮಾನಿ ಕಮ್ಮ ಕೊರೀನ ಪಪ್ಪಿ ಶಾಸ್ತ್ರಿ ನಿನ್ನ ತಾವು ನಾಯ ಪಶ್ಯ ಸಾ ನನರಾಕ ಕೈನ